ಏವ ಮಹಾಶಿವರಾತ್ರಿ ಪೂಜೆ. ಮಹಾಶಿವರಾತ್ರಿ ಅಂದ್ರೆ ಸ್ನಾನಂ ಸಂಧ್ಯಾವಂದನಂ ಮುದಲೇವೈಗಳೇ ಮುಡಿತ್ತು ರಾತ್ರಿ ವೇಳೆಯಲ್ಲಿ ಶಿವರಾತ್ರಿ ಪೂಜೆ ಸೇವದರ್ಕಾನೆ ವಿಧಿಮುರೆ. ವಿಘ್ನೇಶ್ವರ ಪೂಜೆ ಸೇದುಕೊಳ್ಳವಂ. ಶುಕ್ಲಾಂಬರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಪ್ರಾಣಾಯಾಮಂ ಸೇದುಕೊಳ್ಳವಂ. ಓಂ ಭೂಃ. ಸಂಕಲ್ಪಂ ಮಮೋಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮನಃ ದ್ವಿತೀಯ ಪರಾರ್ಥೆ ಶ್ವೇತವರಾಹ ಕಲ್ಪೆ ವೈವಶ್ವತ ಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮೇ ಪಾದೆ ಜಂಬೂದ್ವೀಪೇ ಭಾರತವರ್ಷೇ ಭರತಕಂಠೆ ಮೇರೋಃ ದಕ್ಷಿಣೇ ಪಾರ್ಶ್ವೇ ಸಹಾಬ್ಧೆ ಅಸ್ಮಿನ್ ವರ್ತಮಾನೇ ವ್ಯವಹಾರಿಕೆ ಪ್ರಭವಾತಿ ಷಷ್ಠೀ ಸಂವತ್ಸರಾನಾಂ ಮಧ್ಯೆ ಕರನಾಮ ಸಂವತ್ಸರೆ ಉತ್ತರಾಯಣೇ ಶಿಶಿರ ಋತೌ ಕುಂಭಮಾಸೇ ಕೃಷ್ಣಪಕ್ಷೇ ಚತುರ್ದಶ್ಯಾಯಾಂ ಶುಭತಿಥೌ ಸೋಮವಾಸರಯುಕ್ತಾಯಾಂ ಶ್ರವಣ ನಕ್ಷತ್ರಯುಕ್ತಾಯಾಂ ಚತುರ್ದಶ್ಯಾಂ ಶುಭತಿಥೌ ಶಿವರಾತ್ರಿ ಪುಣ್ಯಕಾಲೇ ಮಮ ಜನ್ಮಾಭ್ಯಾಸಾತ್ ಜನ್ಮ ಪ್ರಭೃತಿ ಏತತ್ ಕ್ಷಣಪರ್ಯಂತಂ ಬಾಲ್ಯೇ ವಯಸಿ ಕೌಮಾರೇ ಯೌವನೇ ವಾರ್ಧಕೇ ಚ ಜಾಗ್ರತ್ ಸ್ವಪ್ನ ಸುಷುಪ್ತಿ ಅವಸ್ಥಾಶು ಮಧ್ಯೆ ಸಂಭಾವಿತಾನಾಂ ಸರ್ವೇಷಾಂ ಪಾಪಾನಾಂ ಸದ್ಯಃ ಅಪನೋತನಾರ್ಥಂ ಶ್ರೀ ಸಾಂಬ ಸದಾಶಿವ ಪ್ರಸಾದೇನ ಸ ಕುಟುಂಬಸ್ಯ ಮಮ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಜ್ಞಾನ ವೈರಾಗ್ಯ ಮೋಕ್ಷ ಪ್ರಾಪ್ತ್ಯರ್ಥಂ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶಿವರಾತ್ರಿ ಪುಣ್ಯಕಾಲೇ ಸಾಂಬ ಪರಮೇಶ್ವರ ಪೂಜಾಂ ಕರಿಷ್ಯೇ. ತತಂಗಂ ಕಲಸ ಪೂಜಾಂ ಚ ಕರಿಷ್ಯೇ. ಅಪೌಪಸ್ಪೃಶ್ಯ ಜಲತ್ತೈ ತೊಟ್ಟು ವಿಘ್ನೇಶ್ವರಂ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಎಂದು ಸೊಲ್ಲಿ ಅಕ್ಷತೈ ಪುಷ್ಪಂ ಚೇರ್ತು ಮಂಜಳ್ ಪಿಳ್ಳೆಯಾರೈ ವಡಕ್ಕೇ ನಗರ್ತವಂ. ಕಲಸ ಪೂಜೈ ಚಂದನಂ ಕುಂಕುಮಂ ಅಕ್ಷತೈ ಇವೈಗಳಾಲ್ ತೀರ್ಥ ಪಾತ್ರತ್ತೈ ಅಲಂಕರಿತ್ತು ಕೈಯಾಲ್ ಮೂಡಿಕೊಂಡು ಕಲಸಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಾಃ ಮೂಲೇ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೇ ಮಾತೃಗಣಸ್ಮೃತಾಃ ಕುಕ್ಷೌತು ಸಾಕರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋತ ಯಜುರ್ವೇದಃ ಸಾಮವೇದೋಪ್ಯತರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಸಾಂಬು ಸಮಾಶ್ರಿತಾಃ ಆಯಾಂತು ದೇವಪೂಜಾರ್ಥಂ ದುರಿತಕ್ಷಯಕಾರಕಾಃ ಗಂಗೇ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂದು ಜಪಿತ್ತು ಕಲಸಿ ತೀರ್ಥಂ ಸಿರಿದಳವು ಎಡುತ್ತು ಪೂಜಾ ದ್ರವ್ಯಂಗಳೆಯೂ ತನ್ನೆಯೂ ಪ್ರೋಕ್ಷಣಂ ಸೇದುಕೊಳ್ಗ. ಕಂಠಾಪೂಜೆ ಮಣಿಪೂಜೆ ಅಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಘಂಠಾರವಂ ಕರೋಮ್ಯತ್ಯ ದೇವದಾಹ್ವಾನಲಾಂಛನಂ ಎಂದು ಸೊಲ್ಲಿ ಮಣಿಯೈ ಅಡಿಕ್ಕವು. ಧ್ಯಾನಂ ಆವಾಹನಂ ಚಂದ್ರಕೋಟಿ ಪ್ರತೀಕಾಸಂ ತ್ರಿನೇತ್ರಂ ಚಂದ್ರಭೂಷಣಂ ಆಪಿಂಕಳ ಜಟಾಜೂಟಂ ರತ್ನಮೌಳೀ ವಿರಾಜಿತಂ ನೀಲಗ್ರೀವಂ ಉತಾರಾಂಗಂ ದಾರಹಾರೋಪಶೋಭಿತಂ ವರದಾವಯ ಹಸ್ತಂಚ ಹರಿಣಂಚ ಪರಸ್ವತಂ ತತಾಣಂ ನಾಗವಲಯಂ ಕೇಯೂರಾಂಕದ ಮುದ್ರಕಂ ವ್ಯಾಘ್ರಚರ್ಮ ಪರೀತಾನಂ ರತ್ನಸಿಂಹಾಸನಸ್ಥಿತಂ ಆಗಚ್ಚ ದೇವದೇವೇಶ
मर्त्यलोकहितेच्चय पूजयामि विधानेन प्रसन्न सुमुखोपव उमामहेश्वरं ध्यायामि आवाहयामि प्राणप्रतिष्ठे। பூஜைக்குரிய சுவாமி விக்கிரகத்தை புதியதாக சிவராத்திரி பூஜைக்கு செய்வதாக இருந்தால் அங்கு இறைவனை எழுந்தருள பிராணப்பிரதிஷ்டை செய்து கொள்ளவும். தேவதா பிரதிமை இருந்தால் பஞ்சகவ்யத்தை அந்த பிரதிமையை சுத்தி செய்து பிராணப்பிரதிஷ்டை செய்ய வேண்டும். படமாக இருந்தால் பிராணப்பிரதிஷ்டை மட்டும் செய்ய வேண்டும். பாதாசனம் குரு பிராஜ்ய நிர்மலம் ஸ்வர்ண நிர்மிதம் பூஷிதம் விவிதை ரத்னை குருத்வம் பாதுகாசனம் உமாமகேஸ்வராய நமஹ ரத்னாசனம் சமர்ப்பயாமி கங்காதி சர்வதீர்த்தேப்யஹ மயா பிரார்த்தனயா ஹ்ருதம் தோயம் ஏதத் சுகஸ்பர்ஷம் பாத்யார்த்தம் பிரதிகிருஹ்யதாம் உமாமகேஸ்வராய நமஹ பாத்யம் சமர்ப்பயாமி கந்தோதகேன புஷ்பேன சந்தனேன சுகந்தினா அர்க்யம் க்ருஹான தேவேஷ பக்திம் மே யசலாம் குரு உமாமகேஸ்வராய நமஹ அர்க்யம் சமர்ப்பயாமி கர்ப்பூரோ சீரசுரபி சீதலம் விமலம் ஜலம் கங்காஸ்யாஸ்து சமானீதம் க்ருஹான ஆச்சமனீயகம் உமாமகேஸ்வராய நமஹ ஆச்சமனீயம் சமர்ப்பயாமி ரசோசி ரஸ்ய வர்க்கேஷு சுகரூபோஷி சங்கர மதுபர்க்கம் ஜகன்நாத தாஸ்யே துப்யம் மகேஸ்வர உமாமகேஸ்வராய நமஹ மதுபர்க்கம் சமர்ப்பயாமி பயோததிகிருதஞ்சைவ மதுசர்க்கரயா சமம் பஞ்சாமிருதேன ஸ்நபனம் காரயே த்வாம் ஜகத்பதே உமாமகேஸ்வராய நமஹ பஞ்சாமிருத ஸ்நானம் சமர்ப்பயாமி.